0: ಗೌಲ ಅಂಟಿಂತಲೈ
1: ಮಾಡತ ತೀರನಿ ಮದಿಲೋ ದಾಹಮಿ ಚಿಲಿಪಿ ಮುದ್ದು ಕೈ ಚಿನುಕುತ್ತೇನೆ ಕೈ ಕಸಿ ಕಸಿ ಕವಿ.